ಸೌಭಾಗ್ಯಕಂ ಶನೈಶ್ವರ ಪ್ರೀತಿಕರಂ ಸರ್ವ ಸೌಭಾಗ್ಯದಾಯಕಂ ಓಂ ಶ್ರೀ ಶನೈಶ್ವರ ಪಾದು ಪಾದಂ ಮೇ ಸೂರ್ಯನಂದನಾ ದೇವೇ ಛಾಯಾತ್ಮಜ ಪಾದು ಪಾದು ಕರ್ಣೌ ಯಮಾನುಜ ವೈವಸ್ವತ ಪಾದು ಮುಖಂ ಮೇ ಭಾಸ್ಕರ ಸದಾ ಶೀಲಕಂಠಶ್ಚ ಮೇ ಕಂಠಂ ಮುಲೌ ಪಾದು ಮಹಾಭುಜ ಸ್ಕಂದೌ ಪಾದು ಶನಿಶ್ಚೈವ ಕರೌ ಪಾದು ಶುಭಪ್ರದ ವಕ್ಷ ಪಾದು ಯಮಭ್ರಾತ ಮುಖ್ಯಂ ಪಾರ್ವಸಿನಸ್ತದ ನಾರೀಂದ್ರಪತಿ ಪಾದು ಮಂದ ಪಾದು ಕಠಿಂತನ ಊರು ಮಮಾಂತಕ ಪಾದು ಯಮೋ ಜಾನುಯದಂತಕ ಪಾದೌ ಮನ್ನಗತಿ ಪಾದು ಸರ್ವಾಂಗಂ ಪಾದು ಪಿಪ್ಪಳ ಅಂಗೋಪಾಂಗಾನಿ ಸರ್ವಾಣಿ ರಕ್ಷೇನ್ ಮೇ ಸೂರ್ಯನಂದನ ಇತ್ಯೇತತ್ತವಚಂ ದಿವ್ಯಂ ಮಹೇ ಸೂರ್ಯಸುತಸ್ಯ ಯಃ ನತಸ್ಯ ಜಾಯತೆ ವೀರಾ ಪ್ರೀತೋ ಭವತಿ ಸೂರ್ಯಜ ಜಯ ಜನ್ಮ ವಿಧೀಯಸ್ಥೋ ಮೃತ್ಯುಸ್ಥಾನಕೋ ವಿಮಾ ತಲತ್ರಸ್ಥೋ ಗತೋ ವಾಪಿ ಸುಪ್ರೀತಸ್ತು ಸದಾ ಶನಿ ಅಷ್ಟಮಸ್ತೆ ಸೂರ್ಯಸುತ

ಬಲಾದಾಕೃಶ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ದುರ್ಗೇ ಸ್ಮೃತಾ ಹರಸಿ ಭೀತಿಮಶೇಷಜಂ ತೋ ಸ್ವರ್ಣೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಗಾತ್ಮದನ್ಯ ಸರ್ವೋಪಕಾರ